ಆರುಣ ಕಿರಣಮಣಿಯುಮು ದಯಮದಿರು ದಿನ್ನು ಸಾಮ ಸಂಗೀತಂ ಚರಣ ಚರಣ ಪಂಕಜಂಗಡೇರಿ ಅಳಗುನ್ನು ಪ್ರೇಮ ಸಾಯುಜ್ಯಂ ಅಸಿದ ಲಸಿತ ಲಾಸ್ಯಂ ಸರಸ ಮಧುರ ಸುಮಸರಂಗಳೆಯ್ದು ಅಮೃತ ಪುಳಿನ ಪ್ರಣಯ ಭರಿತ ರಾಗ ಹೃದಯ ತರಳ ಮರದಿ ಗುಂಜಮಾಯಿ ಹರಿತ ಭುವನ ಅನುಪಮ ಸ್ವರ